ಸಭೆ ಪರಾರ್ಥನೆ ಜಿಸ ನಾಯಿ ಕೋಸ ರೇಖ ತಸ ಲೇಖ ಹೋಂ ಗನಿ ರಾಹ ಪೌಣ ಪಣಿ ಧರತಿ ಆಕಾಶ ಕರ ಮಂದರ ಹರ ಬನೇ